ಖತ್ರಿಯಾಣ ಖತಂಗಿಯ ಭಯ ಭಂಗಿಯಾದ ಅನಂಗಿಯ ಗಾದಗತೆ ಬಿಡಲಾಚ ಬಿಹಂಡನ್ ಚುರ್ ದಂಡನ್ ತೇಜ ಪ್ರಚಂಡನ ಆದ ಪ್ರತಿ ಸುರ್ನರ್ ಪ್ರತಿಪಾರಣ ಪತಿ ದೋಧಾರಣ ದುಷ್ಟ ನಿವಾರಣ ದೋಕ ಹರೆ ಜಯ ಜಯ ಔಷೇ ಮಾ ಸುರ ಮರ್ದನ ವಿಶ್ವ ಬಿದುನ್ ಸಂಸೃಷ್ಟ ಕರೆ ದಾಮನಿ ಪ್ರಕಾಶೇ ಉಂತನಾಸೆ ಜ್ಯೋತ ಪ್ರಕಾಶೇ ಅತುಲ ಬಲೆ ದಾನವಿ ಪ್ರಕರ್ಖಣ ಸರ್ವರ ವರ್ಖಣ ದುಷ್ಟ ಪ್ರದರ್ಖಣ ಪಿತಲ ತಲೆ ಅಷ್ಟಾಯತ ಬಾಹನ್ ಬೋಲಿ ಬಾಹನ್ ಸಂತ ಬನಾಹನ ಗೂಢಗತೆ ಜಯ ಜಯ ಹೋಸೇ ಮಾಸುರ ಮರ್ದನ ಆದನಾದ ಅಗಾಧ ಮೃತೆ ದುಃಖ ದುಃಖ ಪ್ರಪಚ್ಛನ್ ಸೇವಕ ರಕ್ಷಣ ಸಂತ ಪ್ರತ